ಸಿಸೈಲ ಭಕ್ತಿಯೇತರ ಕಾರ್ಯಕ್ರಮ ವಂದನ ಆಕಾಶವಾಣಿ ಕಟಕ ಅನುಚಿಂತ ನಿಬೇದನ କରିଛନ୍ତି ନୃସିଂହ ଚରଣ ମଲ୍ଲିକ।